0: जो आवाज लगाई चोटी कर दूंगा।
1: ಚಕ್ಕರ್ ಧಡಕ್ಕೆ ಬೋ ತನ್ನ ಚೀರ್ ಬಿ ಚಕ್ಕರ್ ಧಡಕ್ಕೆ ಬೋ ತನ್ನ ಚೀರ್ ಬಿ ಚಕ್ಕರ್ ಧನ ಬದುಕ